ಸಕ್ಕು ಬಿಜೆ ಸಂಬಾರ್ ನಾಗರಾಜ್ ಸಂಬಾರ್ ಸಂಬಾರ್ ನಾಲಿ ಬುಖಾರಿ ತೋರೋದು ಕಂಕು ಫಾಲ್ ಫಾಮಸೈ ಜಗ ಫಾಲ್ ಫಾಮಸೈ ಬಿಚ್ಚಿಲೋ ಫಾಮಸೈ ಸದಾರು ಮತೆ ಕಸಂಬ ಕನ್ ಫಾಮಸೈ ಮತ್ತುಂಬುದನ ಬಜ್ಜೆ ಇತ ಫಾಲ್ ಜಾಯ್ ನವೇ ಒಂದು ಕುರ ಕುರ ಯೋನ್ ಚಾಕ ಮದೆ ದೌ ಫಾಲ್ ಫರಲಬ ಮದೆ ಕತ್ತೆ ಇಂದೇರ್ ಬ್ರಿಂ ಸಬರ ಎಂಗದೆ ಕರ್ಮೈ ಚಾವ್ ಬಾಗೆ ಮುಸುಕರು ಇತು ದೊಮ್ ಕುಂಬೈ ಯದೊಂದ್ರು ಬಿದಾಲ್ ಸಮ್ಮನ್ ಕುಂಬಂಜಾರೆ ನಲ್ಲ ಬೇರ್ ನಿಮ್ಗೇನು ಕುಂಬಂಜಾರೆ ಸಣ್ಣ ಕುಂಬಂಜಾಯ್ ಸಟ್ಟ ಗೈಲೈಡು ಪಾತಿ ಮೊದೋ ಮುಂಗಲ್ವೇ ಕುಲು ನಪ್ಸು ಸಹಿ ಮುಡು ಚಾಮ ಪಾತಿ ಸೈ ಮುಂಗಲ್ ದಿಪ್ಪೆ ಅಗ್ನೊಂದು ಚಾಮ ಪಾತಿ ಸೈ ಅಮ್ಮ ದಮ್ಮಿ ಚಾಮ ಪಾತಿ ಸೈ ಸರ್ಗಾನ್ ಸೇನ್ ಸೈ ಜೊತೆ

ಮಾತಿನ ಮಮ್ಮರಾಜ ಮಾಲಿಕ್ ತಾವು ಬಸಲ ಎಲ್ಲ ಹಮ್ನಕೋ ಬಿಗರ್ಬಿ ಮೆಟ್ಟೆಲ್ಲ ಬೆಳೆಸ್ ಜಂಗಿ ಸೇ

ಅಮ್ಮತಂಬ ಸೇನ್ ವರ್ಮ ಅಲಿ ವರ್ಮ ಎಲ್ಲಿ ವರ್ಮ ಮಗ್ಗದ ಸೇನ್ ವರ್ಮ ಯಾಜರ ಪ್ರಾಬಿಜೋ ಯಾಜರ ತುಂಬ ಸೇನ್ ಮುಚ್ಚಿಲಂಬುಡೀಶ್ವಿ ಅಭಿ ಅಮ್ಮದು ಮರಿಯನ್.